0: ಬೆಲೆ ಬಾಗಿಲ್ಲ ಬಂದು ಅದ್ರ ತಾಪ ಬಂದೈತು ಸಾವು ಸಮ ಬನ್ನಿ ನಮ್ಮ ಸಾಕಿ ನ ಸಾಕಿ ಸಭೆ ಕಾಮ ಗನ್ನು ಬರ್ಸ ಗಾರು ಅಂತ ಅಪ್ಪನಿ ಕಾಮ ಗನ್ನು ವಿದೇಶ ಅನುವಾಸ ಕೆ ಗನ್ನಿ ಕೆ ನಗನ್ನಿ ಕೆ ಧಾಜೈನ ಮತ್ತೆ ಜನ್ಮ ಬರೀ ಜಸ್ತೇ ಲಾಗ್ಸ
1: ಇಷ್ಟು ರಾಮ್ರು ಪಡ್ನೆ ಮೇರೋ ಸಾಥಿ ಬಾಲ ವಿವಾಹ ಗರೇರ ಆಫ್ನು ವರ್ತಮಾನ ರ ಭವಿಷ್ಯ ದುವೆ ಅನ್ಯೋಲ್ಮಾ ಪಾರಿ 20 ವರ್ಷ ಮುನಿ ಹಮಿ ಕಸೈಲೆ ಪನಿ ವಿವಾಹ ವಾ ಭಾಗಿ ವಿವಾಹ ನಗರೌ
2: ಜಾನಕಿ ಗಾಉಪಾಲಿಕಾ 9 ನಂಬರ್ ವಡಾ ಕಾರ್ಯಾಲಯ ದ್ವಾರಾ ಜನಹಿತ ಮಾ ಜಾರಿ ಸಂದೇಶ.